ಕೈಲಾಸ ಕಾಸು ಜೀ ಕೋಶ ಮೊನ್ನೆ ಮಹಿರ ಬಣ್ಣ ಲಾಗಿ ಆ ಇಂದ್ರಪತಿ ಮಾರದ್ ನಡೆಯಲ್ಲ.

ಮಾರು ಸುದೀರ್ಥ ವೈಲಿ ಸಭೆ ಬುಧಾತಿನಿ ನಿರೈ ವಿಭೂತಿ ಯಾರು ಸೃಷ್ಟಿಕಾ ಪತಿಧೇರಮಾ ಪರಲಾಯಮಾ ಮೈಯ ಗ್ರಹಂತು ಭಗಾತ್.